ಕಿತಾಸಕ ಮಾನವಸ್ತು ಆಗಲಿದ್ದೇನೆ ನಿಜಾರಿ ಬರುವ ಕಾರಣ ಭದ್ರಪತಿ ಮಂದಿರ ಕಬ